0: ರಾಮ ಉಭಾ ಸಿಂಧು ಲಂಘುನಿ ರಣರಾಗಿ ವಾನರಗಣ ಜಾಯ ರಂಗುನಿ ಶರಣ ಏಯಿ ರಾಘವಾಸ ಸೋಡುನಿ ಮದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ವರಲಾಭೆ ಬ್ರಹ್ಮ್ಯಾಚಾ ವಿಸರುನಿ ಬಲ ವರಲಾಭೆ ಬ್ರಹ್ಮ್ಯಾಚಾ ವಿಸರುನಿ ಬಲ ಪಾಪ್ಯಾತು ಪೀಡಿಲೇಸ ಅಖಿಲ ಪೃಥ್ವಿಲ ಫಳಿಸೀತು ದೇವ ನಾಗ ಅಪ್ಸರಾ ಸದಾ ಶೇವಟಚಾ ಕರಿ ವಿಚಾರ ಫಿರುನ ಏಕದ ಉತ್ತರ ವಿಣ್ಯಾ ಗರ್ವ ತುಝಾ ಠಾಕಲಾ ಉಭಾ ಉತ್ತರ ವಿಣ್ಯಾ ಗರ್ವ ತುಝಾ ಠಾಕಲಾ ಉಭಾ ಶೌರ್ಯಾಚಾ ಸೂರ್ಯ ರಾಮ ಸೈನ್ಯ ಹಿ ಪ್ರಭಾ ಜಾಳಿಲ ತವ ವಂಶ ಸರ್ವ ರಾಜ್ಯ ಸಂಪದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ಶಂಖನಾದ ಐಕ ಶಂಖನಾದ ಐಕ ದೇಖ ಧರಣಿ ಕಂಪತೆ ತುಜ ಸಾಠಿ ರಾಕ್ಷಸ ಕುಲ ಆದ ಸಂಪತೆ ಅಜುನ ತರಿ ಸೋಡ ತೃಷಾ ತವ ಘೃಣಾಸ್ಪದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ಅಂತೀತರಿ ಸೋಡ ಅಂತೀತರಿ ಸೋಡ ಮೂಢ ವೃತ್ತಿ ಆಪುಲಿ ಪರತುನದೇ ರಾಘವಾಸ ದೇವಿ ಮೈಥಿಲಿ ಶರಣಾಗತ ಹೋಯಿ ತ್ಯಾಸ ಟಾಳ ಆಪದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ಸ್ಥಿರ ರಾಹಿ ಸಮರೀರೇ ಸಮಯ ಜಾಣುನಿ ಸ್ಥಿರ ರಾಹಿ ಸಮರೀರೇ ಸಮಯ ಜಾಣುನಿ ಜಾತಿಲ ತುಜ ರಾಮಬಾಣ ಸ್ವರ್ಗಿ ಘೇವುನಿ ವಾಟ ಉರೇ ಹೀಚ ಏಕ ತುಜಸಿ ಮೋಕ್ಷದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ನಾತರಿ ಬಲ ಮಾಯಾವಿ ದಾವ ಸಂಗರಿ ನಾತರಿ ಬಲ ಮಾಯಾವಿ ದಾವ ಸಂಗರಿ ಜಾಯೋಗೆ ಹರಿಲೀತು ರಾಮ ಸಹಚರಿ ವಜ್ರಾಪ್ರತಿ ಭಿಡವ ಬಾಣ ಮೇರುಸಿ ಗದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ನಾಮಹಿತವ ಭೂಮಿ ಇವರ ಕಠಿಣ ರಾಹಣೆ ನಾಮಹಿತವ ಭೂಮಿ ಇವರ ಕಠಿಣ ರಾಹಣೆ ಆಪಣೆಲಿ ರಾಮಕೃಪಾ ಸೂಜ್ಞ ವಿಭೀಷಣೆ ಲಂಕೇಚಾ ಭೂಷವೀಲ ತೋತ ನೃಪ ಪದ ಶೇವಟಚಾ ಕರಿ ವಿಚಾರ ಫಿರುನ ಏಕದ ದಾ ಝಣಿದ ರಾವಣಾಸ ಸಾಂಗ ಅಂಗದ ಶೇವಟಚಾ ಕರಿ ವಿಚಾರ ಫಿರುನ ಏಕದ
1: ದಾ ಧಣಿ ದಾ ರಾವಣಾಸ ಸಾಂಗ